पंडित महदन मोहन मदन मोहन जी बनारस के, उनके एक बंदे सुनिएगा। ಧಗ್ಧಗ್ ಧಗ್ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ

ದಿಗಡ ನಗದ ದಿಗಡ ದೆಕ್ಕ ದಾನ ದೆಕ್ಕ ದಿಗನ ದಗತ್ ದಿಗನ ದಾದಿನ ತಾಕತ್ರಿ ದಾನ ದಾಗ್ರ ದಿಂದೆನ್ ನಗದ ದಾನ ದಾನ ದಾಗ್ರ ದಿಂದೆನ್ ನಗದ ದಾನ ದಾನ ದಾಗ್ರ ದಿಂದೆನ್ ನಗದ ದಾನ ದಾನ ದಾ ಫರ್ಮಾಯಿಶಿ ಚಕ್ರದಾರ ಪಂಡಿತ್ ಕಿಶನ್ ಮಹಾರಾಜ್ ಜಿ ಕೆಲಸ.